ಕಾಷ್ಠಂ ಕೃಷ್ಣ ಗೀತಾ ಪಿಲ್ದ ನಿತ್ಯ ಕುರುಕ್ಷೇತ್ರಂ ನಿಗ್ಗದೀಸಿ ಅಡುಗು ಈ ಸಿಕ್ಕುಲೇ ನಿಜನಾನಿ ಅಗ್ಗಿ ತೋಟಿ ಕಡುಗು ಈ ಸಮಾಜ ಜೀವಕ್ಷವಾನಿ ಮಾರದು ಲೋಕಂ ಮಾರದು ಕಾಲಂ.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಜೀವಿತಾಲು ಮಾರಿ ಬಜ್ಜರನ್ನು ಜನಗಳೆ ಬಜ್ಜರನ್ನು ಮೊಳಗಲ ಎದುಗೆ ಅಡಚ ಬಟ್ಟ ಸಲಕ್ಕಿಯಂತೂ ಬೆಟ್ಟನ ತರಿಸಲ
1: ಚತುರಿ ಕತಿಲ ಬಡುವೆ ನಿಧಿರ ಚಪಿಕೆ ವಿನದ ಉನ್ನತಿ ಬಂದಾಯ್ತು.

ನಮಸ್ತೆ, ಹಲೋ, ಆದಾಬ್ ದೋಸ್ತೋ, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ 101.9. ತೋ ಹಾಂ, ಆಜ್ ಕಾ ಟಾಪಿಕ್ ಥೋಡಾ ಹಟ್ಕೆ ಹೈ, ಥೋಡಾ

ಶ್ರೀ ಭೂಪೇಂದ್ರ ಯಾದವ್, ಆನರಬಲ್ ಯೂನಿಯನ್ ಮಿನಿಸ್ಟರ್ ಫಾರ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಮೈ ಎಸ್ಟೀಮ್ಡ್ ಕೊಲೀಗ್ಸ್, ಮೈ ಸಿಸ್ಟರ್ಸ್ ಅಂಡ್ ಬ್ರದರ್ ಜಡ್ಜಸ್ ಫ್ರಮ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಶ್ರೀ ಆರ್ ವೆಂಕಟರಮಣಿ, ಅಟಾರ್ನಿ ಜನರಲ್ ಫಾರ್ ಇಂಡಿಯಾ, ಜಸ್ಟಿಸ್ ಪ್ರಕಾಶ್ ಶ್ರೀವಾಸ್ತು, ಚೇರ್ಪರ್ಸನ್ ಆಫ್ ದಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಡಿಸ್ಟಿಂಗ್ವಿಶ್ಡ್ ಚೀಫ್ ಜಸ್ಟಿಸಸ್ ಅಂಡ್ ಜಡ್ಜಸ್ ಆಫ್ ದಿ ಹೈ ಕೋರ್ಟ್ಸ್ ಅಕ್ರಾಸ್ ದಿ ಕಂಟ್ರಿ, ಲರ್ನೆಡ್ ಜುಡಿಷಿಯಲ್ ಮೆಂಬರ್ಸ್, ಎಕ್ಸ್ಪರ್ಟ್ ಮೆಂಬರ್ಸ್ ಅಂಡ್ ರಿಜಿಸ್ಟ್ರಾರ್ ಆಫ್ ದಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಎಮಿನೆಂಟ್ ಡೊಮೇನ್ ಎಕ್ಸ್ಪರ್ಟ್ಸ್ ಅಂಡ್ ಡೆಲಿಗೇಟ್ಸ್ ಹೂ ಹ್ಯಾವ್ ಟ್ರಾವೆಲ್ಡ್ ಹಿಯರ್ ಫ್ರಮ್ ಅರೌಂಡ್ ದಿ ಗ್ಲೋಬ್, ಅಡಿಷನಲ್ ಸೊಲಿಸಿಟರ್ ಜನರಲ್ಸ್, ಪ್ರೆಸಿಡೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್, ಸೀನಿಯರ್ ಅಡ್ವೊಕೇಟ್ಸ್ ಅಂಡ್ ಮೆಂಬರ್ಸ್ ಆಫ್ ದಿ ಬಾರ್, ಮೈ ಡಿಯರ್ ಸ್ಟೂಡೆಂಟ್ಸ್, ಲೇಡೀಸ್ ಅಂಡ್ ಜೆಂಟಲ್ಮನ್, ಇಟ್ ಈಸ್ ಅನ್ ಇಮೆನ್ಸ್ ಪ್ಲೆಜರ್ ಅಂಡ್ ಎ ಗ್ರೇಟ್ ಓನರ್ ಟು ಬಿ ಹಿಯರ್ ಅಮಂಗ್ ಸಚ್ ಅನ್ ಇಲ್ಲಸ್ಟ್ರಿಯಸ್ ಗ್ಯಾದರಿಂಗ್ ಆಫ್ ಜ್ಯೂರಿಸ್ಟ್, ಸೈಂಟಿಸ್ಟ್, ಪಾಲಿಸಿ ಆರ್ಕಿಟೆಕ್ಟ್ಸ್ ಅಂಡ್ ಡೊಮೇನ್ ಎಕ್ಸ್ಪರ್ಟ್ಸ್ ಫ್ರಮ್ ನಿಯರ್ಲಿ 18 ನೇಷನ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಸ್ಪ್ಯಾನಿಂಗ್ ಎವ್ರಿ ಕಂಟಿನೆಂಟ್. ದಿ ಡಿಸ್ಟಿಂಗ್ವಿಶ್ಡ್ ಸ್ಪೀಕರ್ಸ್ ಬಿಫೋರ್ ಮೀ ಹ್ಯಾವ್ ಎಲೋಕ್ವೆಂಟ್ಲಿ ಎಕ್ಸ್ಪ್ಲೋರ್ಡ್ ಹೌ ವೆಲ್ ಬಿಫೋರ್ ಎನ್ವೈರನ್ಮೆಂಟಲ್ ಲಾ ಅಕ್ವೈರ್ಡ್ ಇಟ್ಸ್ ಪ್ರೆಸೆಂಟ್ ವೊಕ್ಯಾಬ್ಯುಲರಿ ಆಫ್ ಟ್ರಿಬ್ಯುನಲ್ಸ್, ರೆಗ್ಯುಲೇಟರಿ ಥ್ರೆಶೋಲ್ಡ್ಸ್ ಅಂಡ್ ಕಂಪ್ಲೈನ್ಸ್ ಅಫಿಡೆವಿಟ್ಸ್. ದಿ ಐಡಿಯಾ ಆಫ್ ಪ್ರಿಸರ್ವಿಂಗ್ ದಿ ಅರ್ಥ್ ವಾಸ್ ಡೀಪ್ಲಿ ಇಂಬೆಡೆಡ್ ಇನ್ ಇಂಡಿಯನ್ ಹೆರಿಟೇಜ್. ಫ್ರಮ್ ದಿ ಡಾನ್ ಆಫ್ ಸಿವಿಲೈಸೇಷನ್, ಇಂಡಿಯಾ ಹ್ಯಾಸ್ ಹೆಲ್ಡ್ ಇಟರ್ನಲ್ ರೆವರೆನ್ಸ್ ಫಾರ್ ಮದರ್ ನೇಚರ್. ದಿಸ್ ಪ್ರೊಫೌಂಡ್ ರಿಸ್ಪೆಕ್ಟ್ ಫಾರ್ ದಿ ಲಿವಿಂಗ್ ಟೆಪೆಸ್ಟ್ರಿ ಆಫ್ ದಿ ಎನ್ವೈರನ್ಮೆಂಟ್ ಹ್ಯಾಸ್ ಫೌಂಡ್ ಇಟ್ಸ್ ಇಕೋ ಇನ್ ದಿ ಫೌಂಡಿಂಗ್ ಡಾಕ್ಯುಮೆಂಟ್ ಆಫ್ ಆರ್ ರಿಪಬ್ಲಿಕ್. ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ದೇರ್ ಫಾರ್ ನಾಟ್ ಎ ಮಿಯರ್ ಪೊಲಿಟಿಕಲ್ ಚಾರ್ಟರ್, ಇಟ್ ಈಸ್ ಎ ಮೋರಲ್ ಕಾಮನೆಂಟ್ ವಿತ್ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಜನರೇಷನ್ಸ್. ಇಟ್ಸ್ ಆರ್ಟಿಕಲ್ 48A ಡೈರೆಕ್ಟ್ಸ್ ದಿ ಸ್ಟೇಟ್ ಟು ಪ್ರೊಟೆಕ್ಟ್ ಅಂಡ್ ಇಂಪ್ರೂವ್ ದಿ ಎನ್ವೈರನ್ಮೆಂಟ್, ವೈಲ್ ಆರ್ಟಿಕಲ್ 15A ಕಾಲ್ಸ್ ಅಪಾನ್ ಎವ್ರಿ ಸಿಟಿಜನ್ ಟು ಗಾರ್ಡ್ ದಿ ನೇಚುರಲ್ ವರ್ಲ್ಡ್ ಲೈಕ್ ಎ ಸೇಕ್ರೆಡ್ ಫ್ಲೇಮ್. ಯಟ್ ದಿ ವರ್ಡ್ಸ್ ಆಫ್ ಎ ಕಾನ್ಸ್ಟಿಟ್ಯೂಷನ್ ಆರ್ ಬಟ್ ಸೀಡ್ಸ್, ದೇ ನೀಡ್ ದಿ ನರ್ಚರಿಂಗ್ ವಾಟರ್ಸ್ ಆಫ್ ಜುಡಿಷಿಯಲ್ ವಿಸ್ಡಮ್ ಟು ಸ್ಪ್ರೌಟ್ ಇನ್ ಟು ಲೈಫ್. ಅಂಡ್ ಇಟ್ ಈಸ್ ಹಿಯರ್ ದ್ಯಾಟ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಟೂ ಟಾಲ್ ಆಸ್ ದಿ ಬೆನಿಯನ್ ಟ್ರೀ ಆಫ್ ಎನ್ವೈರನ್ಮೆಂಟಲ್ ಜಸ್ಟಿಸ್ ವಿತ್ ರೂಟ್ಸ್ ಡೀಪ್ ಇನ್ ಅವರ್ ಸಿವಿಲೈಸೇಷನಲ್ ಇಥೋಸ್ ಅಂಡ್ ಬ್ರಾಂಚಿಸ್ ಶೆಲ್ಟರಿಂಗ್ ದಿ ರೈಟ್ಸ್ ಆಫ್ ಅನ್ಸೀನ್ ಜನರೇಷನ್ಸ್. ದಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಓವರ್ ದ ಡೆಕೇಡ್ಸ್ ಚಾಂಪಿಯನ್ಡ್ ದಿ ಐಡಿಯಾ ದ್ಯಾಟ್ ಪ್ರೋಗ್ರೆಸ್ ವಿದೌಟ್ ಪ್ರಿಸರ್ವೇಷನ್ ಈಸ್ ಬಟ್ ಎ ಮಿರಾಜ್ ದ್ಯಾಟ್ ವ್ಯಾನಿಶಿಸ್ ಇನ್ ದಿ ಡೆಸರ್ಟ್ ಆಫ್ ಇಕೋಲಾಜಿಕಲ್ ರೂಯಿನ್. ಇಟ್ಸ್ ರೂಲಿಂಗ್ಸ್ ಅಂಡರ್ ಸ್ಕೋರ್ ಹೌ ಸೇಫ್ ಗಾರ್ಡಿಂಗ್ ನೇಚರ್ ಈಸ್ ನಾಟ್ ಅನ್ ಆಕ್ಟ್ ಆಫ್ ಅಲ್ಟ್ರೂಯಿಸಮ್ ಬಟ್ ಆಫ್ ಸೆಲ್ಫ್ ಪ್ರಿಸರ್ವೇಷನ್ ಅಂಡ್ ಇನ್ವೆಸ್ಟ್ಮೆಂಟ್ ಇನ್ ದಿ ವೆರಿ ಕಂಟಿನ್ಯೂಟಿ ಆಫ್ ಲೈಫ್. ದಿ ಇನಿಷಿಯಲ್ ಆರ್ಟಿಕ್ಯುಲೇಷನ್ ಆಫ್ ದಿಸ್ ಪ್ರಾಗ್ಮ್ಯಾಟಿಸಮ್ ಎಮರ್ಜ್ಡ್ ಇನ್ ದಿ 1980s ವೆನ್ ದಿ ಸುಪ್ರೀಂ ಕೋರ್ಟ್ ಹೆಲ್ಡ್ ದಟ್ ಎ ಸಿಟಿಜನ್ಸ್ ರೈಟ್ ಟು ಫಂಡಮೆಂಟಲ್ ಸ್ಯಾನಿಟೇಷನ್ ಕುಡ್ ನಾಟ್ ಬಿ ಸಬಾರ್ಡಿನೇಟ್ ಟು ಎ ಮುನಿಸಿಪಾಲಿಟೀಸ್ ಫೈನಾನ್ಷಿಯಲ್ ಲಿಮಿಟೇಷನ್ಸ್, ದೇರ್ ಬೈ ರಿಫ್ಯೂಸಿಂಗ್ ಟು ಅಲೌ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಟು ಇಂಪೀಡ್ ದಿ ಪರ್ಸೂಟ್ಸ್ ಆಫ್ ಎ ಹೆಲ್ದಿ ಎನ್ವೈರನ್ಮೆಂಟ್. ಬೈ 1991 ದಿ ರೈಟ್ ಟು ಎ ಪೊಲ್ಯೂಷನ್ ಫ್ರೀ ಎನ್ವೈರನ್ಮೆಂಟ್ ವಾಸ್ ರೆಡ್ ಡೈರೆಕ್ಟ್ಲಿ ಇನ್ ಟು ಆರ್ಟಿಕಲ್ 21, ಎಲಿವೇಟಿಂಗ್ ಇಟ್ ಟು ದಿ ಸ್ಟೇಟಸ್ ಆಫ್ ಎ ಫಂಡಮೆಂಟಲ್ ರೈಟ್. ಸಬ್ಸಿಕ್ವೆಂಟ್ಲಿ 1996 ದಿ ಕೋರ್ಟ್ ಇಂಪೋರ್ಟೆಡ್ ಟು ಪ್ರಿನ್ಸಿಪಲ್ಸ್ ದಟ್ ಕಂಟಿನ್ಯೂ ಟು ದಿಸ್ ಡೇ ಟು ಆಂಕರ್ ಆರ್ ಜ್ಯೂರಿಸ್ಪ್ರುಡೆನ್ಷಿಯಲ್ ರೀಸನಿಂಗ್, ನೇಮ್ಲಿ ಫಸ್ಟ್ ದಿ ಪ್ರಿಕಾಷನರಿ ಪ್ರಿನ್ಸಿಪಲ್ ವಿಚ್ ಎಂಜಾಯ್ಸ್ ದಿ ಸ್ಟೇಟ್ ಟು ಆಕ್ಟ್ ಇನ್ ಅಡ್ವಾನ್ಸ್ ಆಫ್ ಪ್ರೂವನ್ ಹಾರ್ಮ್ ರಾದರ್ ದೆನ್ ಇನ್ ಇಟ್ಸ್ ಆಫ್ಟರ್ ಮ್ಯಾಥ್, ಅಂಡ್ ಸೆಕೆಂಡ್ ದಿ ಪೊಲ್ಯೂಟರ್ ಪೇ ಪ್ರಿನ್ಸಿಪಲ್ ವಿಚ್ ಪ್ಲೇಸಿಸ್ ದಿ ಬರ್ಡನ್ ಆಫ್ ರೆಸ್ಟೋರೇಷನ್ ಸ್ಕ್ವೇರ್ಲಿ ಅಪಾನ್ ದಿ ಪಾರ್ಟಿ ರಿಸ್ಪಾನ್ಸಿಬಲ್ ಫಾರ್ ದಿ ಡ್ಯಾಮೇಜ್. ದ್ಯಾಟ್ ವೆರಿ ಸೇಮ್ ಇಯರ್ ದಿ ಡಾಕ್ಟ್ರಿನ್ ಆಫ್ ಅಬ್ಸೊಲ್ಯೂಟ್ ಲಯಬಿಲಿಟಿ ಫಾರ್ ಇಂಡಸ್ಟ್ರಿಯಲ್ ಹಾರ್ಮ್ ವಾಸ್ ಆಲ್ಸೋ ಎನ್ಫೋರ್ಸ್ಡ್. ಅ ಇಯರ್ ದೇರ್ ಆಫ್ಟರ್ ದಿ ಪಬ್ಲಿಕ್ ಟ್ರಸ್ಟ್ ಡಾಕ್ಟ್ರಿನ್ ವಾಸ್ ರಿಕಗ್ನೈಸ್ಡ್ ಹೋಲ್ಡಿಂಗ್ ದ್ಯಾಟ್ ಆರ್ ಫಾರೆಸ್ಟ್ಸ್, ರಿವರ್ಸ್ ಅಂಡ್ ಏರ್ ಆರ್ ಹೆಲ್ಡ್ ಬೈ ದಿ ಸ್ಟೇಟ್ ಇನ್ ಟ್ರಸ್ಟ್ ಫಾರ್ ದಿ ಬೆನಿಫಿಟ್ ಆಫ್ ದಿ ಪಬ್ಲಿಕ್ ಅಟ್ ಲಾರ್ಜ್ ಅಂಡ್ ನಾಟ್ ಓನ್ಡ್ ಬೈ ಇಟ್ ಔಟ್ ರೈಟ್. ಇನ್ ದ ಲೇಟರ್ ಇಯರ್ಸ್ ದಿ ಸುಪ್ರೀಂ ಕೋರ್ಟ್ ಪ್ರಪೌಂಡೆಡ್ ಎ ರಿಯಲಿಸ್ಟಿಕ್ ಥಿಯೋರಿ ಟು ಎನ್ಶೋರ್ ದಟ್ ಡೆವಲಪ್ಮೆಂಟ್ ವಾಸ್ ನೀದರ್ ಫೋರ್ಕ್ಲೋಸ್ಡ್ ಆಲ್ ಟುಗೆದರ್ ನೋರ್ ಪರ್ಮಿಟೆಡ್ ವಿದೌಟ್ ಸ್ಕ್ರೂಟನಿ ಬಟ್ ವಾಸ್ ಇನ್ಸ್ಟೆಡ್ ಮೇಡ್ ಆನ್ಸರೇಬಲ್ ಟು ದಿ ವೆರಿ ಪೀಪಲ್ ಅಂಡ್ ಲ್ಯಾಂಡ್ ಇಟ್ಸ್ ಟು ಟು ಎಫೆಕ್ಟ್. ದಟ್ ಸೇಮ್ ಪ್ಯಾಟರ್ನ್ ಹ್ಯಾಸ್ ಕ್ಯಾರಿಡ್ ಅಸ್ ಟು ದಿ ಪ್ರೆಸೆಂಟ್ ಡೇ ವೆದ ಸುಪ್ರೀಂ ಕೋರ್ಟ್ ಹ್ಯಾಸ್ ರೀಸೆಂಟ್ಲಿ ಆರ್ಟಿಕ್ಯುಲೇಟೆಡ್ ದಿ ಐಡಿಯಾ ಆಫ್ ಇಕೋಸೆಂಟ್ರಿಕ್ ಪ್ರೊಪೋರ್ಷನಾಲಿಟಿ ಪೋಸ್ಟುಲೇಟಿಂಗ್ ದಟ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಮಸ್ಟ್ ಬಿ ರಿಗರಸ್ ಯಟ್ ಇಂಟೆಲಿಜೆಂಟ್ ಎನಫ್ ಟು ಎಂಗೇಜ್ ವಿತ್ ದಿ ವರ್ಲ್ಡ್.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗು
0: ಪ್ರತಿ ಕದನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: ಮೀಕಂದಿಸ್ತುಂದಿ ತೆಲಂಗಾಣ ಪ್ರತಿರೋಜು ರಾತ್ರಿ 8 ಗಂಟಲಕು ಎಫ್ಎಂ ರೈನ್ಬೋಲೋ

ದೈಹಿ ದಹಿದತ್ತಾಂ ತತ್ತೈ ದೈಹಿ ತತ್ತ ದೈಹಿ ದಹಿದತ್ತಾಂ ತಾಕ ತೊದ್ದಿಂದ ತಿಂದದ್ದಿ ಕೊದ್ದಿ ಕೃತಕ. ಅಲ ಕದು ತದ್ದಿಕ್ಕ ತೊದ್ದಿಂದ ತಿಂದದ್ದಿ ತಗದಿಗೆ ತರಿಗೆ ತತ್ವಂ ತಾಕ ತೊದ್ದಿಂದ ತಿಂದ ತದ್ದಿಕ್ಕ ತೊದ್ದಿಂದ ತಿಂದ ತಕ್ಷಣ ತಕ್ಷಣ ತಗದಿಗೆ ತಕದಿಗೆ ಚನು ತರಿಗೆ ತತ್ವಂ ತತ್ತೈ ದೈಹಿ ತತ್ತ ದೇಹಿ ದಹಿದತ್ತಾಂ ತತ್ತೈ ದೇಹಿ ತತ್ತ ದೇಹಿ ದಹಿದತ್ತಾಂ. ಆಹ ಇಟ್ಟು ಚೂಡು ತದ್ದಿರಿದೈ ಭಿತ್ತಿತ್ತೈ ಭಿತ್ತೈ ಧತ್ತ ಪಿತಾಹಂ ಧತ್ತ ನುತಕಿನ ತನ್ನ ಸಂಗತ.